ಉಂಟಲ್ಲ. ಹಲು ದಿನ ವಕ್ತು ಶೇತಪ್ಪ ನಾವ ಸಂಪೂರ್ಣ ಒಂತ ನಿನ್ ಗುಹಾಶಲ ಬಿಂತರ ಶಿಲುಮನ್ ನುಜುಡಿರ ಚುನ್ಕು ಪ್ರಭು ಸಂಹಿಯಂ ಜಗತ್ ಕ್ಷೇತ್ರ ಒಗೆ ಪರ ಪುತ್ರ ನಪ್ಪ ನಾವ ದ್ಯಾಂತ ವಿಷ್ಣ ಅಭಿಮಾನ್ಯು ಜಗತ್ತಾವಂ ಅಂತರ್ಯ ಒಗೆ ಪಾನ್ ಸವಾಲ ಅನು ಕಿವಾರಿ ಪರಂತುಷ್ ನರಿಂಕು ದಿನ ಒಬಗ್ ನ್ಯಾಯತಕ್ಕು ಅಯನ ಈ ನಗರ ಅಮಾರಥ ಸಸತ್ತಿಲಿನಿ ಕುಭಾಂಸ ಶಿಲುಮನ್ ಶಿಲುಮಿನ್ ಅನು ಡಿ ಪಿಂಗ್ಪಿನ್ ಕುಶಾಂಗ್ ಯಾಂಗ್ ಜಗ ಕ್ಷೇತ್ರ ಅನು ಕಿವಾರಿ ಪರಂತುಷ್ ನಲಿಂಗಿಹನ್ ಅರಜಾನ್ ನಗರ ಅಮಾರಥ ಕಲಯನ್ ಪರಂತುಷ್ ನಮಿಲಿಕ್ ಪುಷಾ ಕಲಯಂಗ್ ಜಮುಷ್ ಕಲಿ ಮುಷಾನ ಕಾಕುಂಗನ್ ಪ್ರಭು ಯುಧಿಷ್ಠಿರ ಯೇ ಸಂಹಿಯಂ ಜಗತ್ ಕ್ಷೇತ್ರ